ಚರರಾಜತಮೋಮಿಹಿರಂ ಮಹನೀಯಮಹಂ ರಘುರಾಮಮಯೇ ಸುಮುಖಂ ಸುಹೃದಂ ಸುಲಭಂ ಸುಖದಂ ಸ್ವನುಜಂ ಚ ಸುಖಾಯ ಮಮೋಘಶರಂ.

ಕುತ್ತಕ್ಕ ಜನ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕುಂಡಿ ಕುತ್ತಕ್ಕ ಜನ ಕು